0: ಇಂದೂರ ಗೋಪಿ ಕುರಿಯು ಮುಟಲಿಲ ಕಾಟು ಚೆಮ್ಮಣ್ಣು ಮೇಂದಿ ಸಾಯಂ ಕಾಲಂ ಪುನರ್ನೀಟಿನ ಘನಶಕಲಂ ಪೋಲೆ ಮಾಡಿಂಡೆ ಪಿನ್ನಿಲ್ ಕಾಯಾಂಬೂವರ್ಣನೆತ್ತುಂ ನಯನ ಮಧುರಮಾಂ ಚಿತ್ರಮೋರ್ಕಟ್ಟೆ ಚಿತ್ತಂ
1: ಸಾಕೂದಂಗಿಗ ನೃತ್ತ ಸುಂದರ ಕಲಾಪ್ರಸ್ಥಾನ ಮಾಮಾದಿರ ಕೈಗೊಟ್ಟಿಕ್ಕಳಿಗಂಡು ಲಜ್ಜಿತಗಳಾಯಿ ಸ್ವರ್ಣಾರಿಮಾರೇ ಕದಾ ವೈಗಾದ ಕಲೆಯಭ್ಯಸಿಕ್ಕುವದಿನಾಯಿ ಸಂಜಾತಯಾಯಿ ಕೇರಳ ಸ್ತ್ರೀಗಳ್ಕುಳ್ಳಿಲೊರಪ್ಸರಸ್ಸು ದೇಯಿದೆ.

0: ಮಾಲಿನಿಯಂದಹು ಶಿವಪದತ್ತಾರಾಯ್ಲೈಕ್ಯಾಂ ಸುಖಂ
1: ಅಟ್ಟಂ ವಿಟ್ಟಧನಾರ್ಜನ ತ್ವರೈಲುಂ

ವಾಚ್ಯವಾಚಕೋಭಯಭೇದೇನ ಜಗನ್ಮಯನ್ ವಾಚ್ಯನಾಯ್ ವರೇಣ ಮೇ ವಾಕ್ಯನು ಸದಾ ಮಮ. ಕಾರ್ಯಕಾರಣಕರ್ತೃಫಲಸಾಧನ ಭೇದಂ ಮಾಯಯಾ ಬಹುವಿಧ ರೂಪಯ ತೋ ನಿಕ್ಯುನ್ನು. ಕೇವಲಮೆನ್ನಾಗಿಲು ನಿಂದಿರುವಡಿಯದು ಸೇವ.